ಚಾಟ್ ಸಮೋಸ ನೂಡಲ್ಸ್ ಪಾನಿಪೂರಿ ಚಾಕ್ಲೇಟ್ ಚಿಪ್ಸ್ ಸ್ವೀಟ್ ಹಾಟು ಕೂಲ್ ಡ್ರಿಂಕ್ಸ್ ಆವಕಾಯಲು ಊರಗಾಯಲು ಅಪ್ಪಳಾಲು ಬಿರಿಯಾನಿಯಲು ಕೂರ್ಮಾ ಕೂರಲು ಬಜ್ಜಿ ಪಕೋಡ ನಿಜಮುಗಣ.

ಸಮೋಸ, ನೂಡಲ್ಸ್, ಪಾನಿಪೂರಿ, ಚಾಕ್ಲೇಟ್ ಚಿಪ್ಸ್, ಸ್ವೀಟ್, ಹಾಟು, ಕೂಲ್ ಡ್ರಿಂಕ್ಸ್, ಆವಕಾಯಲು, ಊರಗಾಯಲು, ಅಪ್ಪಳಾಲು, ಬಿರಿಯಾನಿಯಲು, ಕೂರ್ಮಾ ಕೂರಲು, ಬಜ್ಜಿ ಪಕೋಡ, ನಿಜಮುಗನ ಕವಿ.